ತಮ್ಮ ಹುಯ್ಯಕ್ಕ ಚೆಲ್ಲ ಹುಯ್ಯಕ್ಕ ಹುಯ್ಯಕ್ಕ ಹುಯ್ಯಕ್ಕ ಮಾಮ ಶೇ ಬಾ ಕಂಬಾಕ ಟೇಕ್ ಮಿ ಟು ಸ್ಟಾರ್ಟ್ ಟು ದಿ ಪರಾಕ ಸ್ಟಾರ್ಟ್ ಟು ದಿ ಅಲ್ಲ.